ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಪುರಮೀತ ಜಟಾಜೂಟ ಮುನಿ ಸಿರ ಮುನ ಮೆರೆಯ ಗಮಾರದು ದೋ ತಂಬುರಮೀತ ಜಟಾಜೂಟ ಮುನಿ ಸಿರ ಮುನ ಮೆರೆಯ ಪಿಸು ಲಂಬುದಾತಿ ಪುತುಬರುಡು ತದಿಂ ತದಿಂ ತದಿಂ ತದಿ ತೆಕ ಎನ್ನು ಪಿಸು ಲಂಬುದಾತಿ ಪುತುಬರುಡು ತದಿಂ ತದಿಂ ತದಿಂ ತದಿ

ಮೀಸೆ ಗಜಟ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬು ದಾತಿ ಪುದುಬರುಡು ತದಿಂ ಕದಿಂ ಕದು ಕದಿತ ಕೈಯನು ತ್ರಿಶೂಲಂಬು ದಾತಿ ಪುದುಬರುಡು ತದಿಂ ಕದಿಂ ಕದು ಕದಿ